ದೋರ್ ಲಭಂ ತರಂಗ ರೂಪಂಗ್ ನಾಚ ದೋರ್ ಲಭಂ ದುರ್ಗರಾಜನ ನಾಚ ದುರ್ಲಭಂ ಭೋಜನಂ ವ್ಯಂಜನಂ ನಾಚ ದುರ್ಲಭಂ ತ್ವಾಶ ಅಂಬರ ನಾಚ ದುರ್ಲಭಂ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದುರ್ಲಭಂ ಬನ್ತಾ ವಿಲಾಸ ನಾಚ ದುರ್ಲಭಂ ವಿದ್ಯಾ ಪ್ರವೀಣಂ ನಾಚ ದುರ್ಲಭಂ ಚತುರ ಚಂಚಲ ದುರ್ಲಭಂ ಏಕ ಭಗವಾನ ನಾಮ ನಾನಕ ಲಬ್ಧಯಂ ಸಾಧ ಸಂಕೃಪಾ ಪ್ರಭಂ ಯತ್ ಕತ ತತ ದೃಷ್ಟಂ.